ಹರಿದ ತಾನು ದರ್ಗಾಹಿ ಟಿಕೆಟ್ ಬ್ರಹ್ಮಂತರ ಟಿಕೆಟ್ ತೆರೆ ಕೋಲ್ ಹೋವೇಗಿ ತಾ ಏ ಬ್ರಹ್ಮಂತರ ತೆರೋ ಉಸ್ ಗುರು ಉಸ್ ವಾಯು ದಿ ಪಹಚಾನ್ ಕರಾ ಹರ ಕಾರಣ ಹೈ ನಾಲ್ ಪಹಚಾನ್ ಜಯ ಮಹಾಭಯಾನ್ ತಪತ್ ಕೋ ಅದುರ್ ಕಹಿಂದೇ ನೋ ಉಸ್ ರಸ್ತೇ ਤੇ ਜਿੱਥੇ ਬੜਾ ਓਪਰਾ ਜਿਹਾ ਰਸਤਾ ਹੈ ਉੱਥੇ ਉਹ ਗਰਮੀ ਵੀ ਬਣ ਆਮ ਕਹਿੰਦੇ ਗਰਮੀ ਇੱਥੇ ਗਰਮੀ ਹੋਵੇ ਅਸੀਂ ਕਿਹ ਉਪਰਾ ਦਿੱਤਾ ਉਸ ਗਰਮੀ ਤੋਂ ਬਚਣ ਵਾਸਤੇ ਨਾ ਕੋਈ ਹੋਰ ਕੋਈ ਸਾਧ ਇੱਕੋ ਸਾਧ ਜੇ ਮਾਂ ਧਿਆਨ ਤਪਤ ਕੋ ਨਾਮ ਤੇ ਹਰ ਕੇ ਨਾਮ